ಮಾಡಳುಂ ಮೀನಾಕ್ಷಿ ಗಗ ಗಗ ಗಗ ಗಗ ಗಗ ಗಗ ರಿಮಪಗಾರಿ ಗಮ ಗಮ ಗಮ ಸಿಗ ಸರಿ ನಿರಿತ ಗರಿದ ನಿಧಾನಿ ಮಪ ನಿಧ ಗರಿತ ಮಗರಿದನಿ ದಧನಿ ನಿ ಬಾಬ ತನಿ ಪತಾದಿ ಸರಿ ಮಗರಿದ ಪದನಿ ದನಿ ಬಾಬ ನಿ ಸಗರಿದ ನಿಗರಿಗ ದರಿ ನಿ ದರಿ ಸರಿ ಪುಗ ಇಪ ಮಗರಿಗ ದರಿ ನಿ ದ ಪನಿತ